ಇದು ಆಕಾಶವಾಣಿ ಭಾರತೀಯ ಶಾಸ್ತೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ, ಪ್ರಥಮ ದೈವವೇ ಪಂಡರೀರಾಯ, ವಿಜಯದಾಸರ ರಚನೆ, ಹಾಡಿದ್ದಾರೆ ರೇವತಿ ಬಾಗಲ್. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ದಿ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಪ್ರಥಮ ದೈವವೇ ಪಂಡರೀರಾಯ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ರೇವತಿ ಬಾಗಲ್.

ಬೃಂದಗಾನದಲ್ಲಿ ಈಗ ಕನಕದಾಸರು ಬರೆದಿರುವ ನಾರಾಯಣ ನಿನ್ನ ನಾಮವೊಂದಿರುತ್ತಿರೇ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ರಿಟನ್ ಬೈ ಕನಕದಾಸ. ನಾರಾಯಣ ನಿನ್ನ ನಾಮವೊಂದಿರುತ್ತಿರೇ.

ಎಂ ವೆಂಕಟೇಶ್ ಕುಮಾರ್ ಅವರ ಸ್ವರದಲ್ಲಿ ಈಗ ಕೇಳಿ ಬಣ್ಣಿಸಲ್ಲಾಳವಲ್ಲ ನಮ್ಮ ಪ್ರಸನ್ನ ಮೂರ್ತಿ. ಎಂ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಕೃಷ್ಣದಾಸ. ಬಣ್ಣಿಸಲ್ಲಾಳವಲ್ಲ ನಮ್ಮ ಪ್ರಸನ್ನ ಮೂರ್ತಿ.

ಕೆರೆಯನ್ನು ದಾಟಲು ಅರಿಯದ ಜನಭವ. ವಿದ್ಯಾಪ್ರಸನ್ನ ತೀರ್ಥರ ರಚನೆ, ಹಾಡಿದ್ದಾರೆ ರೇಣುಕಾ ನಾಗೋಡ್. ಕೆರೆಯನ್ನು ದಾಟಲು ಅರಿಯದ ಜನಭವ, ರಿಟರ್ನ್ ಬೈ ವಿದ್ಯಾಪ್ರಸನ್ನ ತೀರ್ಥ, ಸಂಗ್ ಬೈ ರೇಣುಕಾ ನಾಗೋಡ್.

ಈಗ ಅಂಗಸೊಂಕಿನ ಲಿಂಗ ತಂದೆ ಬರೆದಿರುವ ಮರದೊಳಗಣ ಬೆಂಕಿ ಹಾಡಿದರೆ ಬಸವರಾಜ್ ಬಂಟನೂರ್. ಬಸವರಾಜ್ ಬಂಟನೂರ್ ಪ್ರೆಸೆಂಟಿಂಗ್ ಮರದೊಳಗಣ ಬೆಂಕಿ, ರಿಟನ್ ಬೈ ಅಂಗಸೊಂಕಿನ ಲಿಂಗ ತಂದೆ.

ವೃಂದಗಾನದ ನೀಗ ಹೆಳವನಕಟ್ಟೆ ಗಿರಿಯಮ್ಮನವರ ರಚನೆ ಈತ ರಂಗನಾದ ಹರಿಯು ಆತ ಲಿಂಗನಾದ ಹರನು. ನೌ ಈತ ರಂಗನಾದ ಹರಿಯು ಆತ ಲಿಂಗನಾದ ಹರನು. ರಿಟನ್ ಬೈ ಹೆಳವನಕಟ್ಟೆ ಗಿರಿಯಮ್ಮ, ಸಂಗಿನ್ ಕೋರಸ್.

ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ ಬಸವಣ್ಣನ ವಚನ ಗಾಯನ ಸಿದ್ದರಾಮ ಜಂಬಲದಿನ್ನಿ. ಸಿದ್ದರಾಮ ಜಂಬಲದಿನ್ನಿ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ.

ರೇಣುಕಾ ನಾಕೋಡವರ ಸ್ವರದಲ್ಲಿ ಈಗ ಈಶನಿನ್ನ ಚರಣಭಜನೆ, ರಚನೆ ಕನಕದಾಸರು. ರೇಣುಕಾ ನಾಕೋ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಕನಕದಾಸ. ಈಶ ನಿನ್ನ ಚರಣಭಜನೆ.

ರೇಣುಕಾ ನಾಕೋಡ್ ಅವರದನಿಯಲ್ಲಿ ಮತ್ತೊಂದು ಹಾಡು ಬರೆದಿದ್ದಾರೆ ವಾದಿರಾಜರು. ಏನು ಬಂದ್ಯೋ ಜೀವವೇ, ರೇಣುಕಾ ನಾಕೋಡ್ ಪ್ರೆಸೆಂಟಿಂಗ್ ಒನ್ ಮೋರ್ ಸಾಂಗ್, ಏನು ಬಂದ್ಯೋ ಜೀವವೇ, ರಿಟನ್ ಬೈ ವಾದಿರಾಜ.

ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
1: ಹಿಂದಿನ ಅಮೃತ ಗುರುಕುಲ ಪಾಠದಲ್ಲಿ ಹಮೀರ್ ಕಲ್ಯಾಣಿ ರಾಗದ ತ್ಯಾಗರಾಜ ಸ್ವಾಮಿಗಳ ಕೃತಿ ಮಾನಮುಲೆಯದ ಈ ಕೃತಿ ಹೇಳ್ಕೊಟ್ಟಿದ್ದೀನಲ್ವಾ, ಪೂರ್ತಿ ಅರ್ಥ ಆಗಿರ್ಬೇಕು. ವಾದ್ಯಗಳ ಜೊತೆ ಹಾಡೋಕ್ ಮೊದಲು ಒಮ್ಮೆ ಪೂರ್ತಿ ಕೃತಿನ ಹಾಡ್ಕೊಂಬಂದ್ಬಿಟ್ರೆ ಆಮೇಲೆ ವಾದ್ಯಗಳ ಜೊತೆ ಹಾಡೋವಾಗ ಬರುತ್ತೆ ಚೆನ್ನಾಗಿ. ಈಗ ಒಮ್ಮೆ ಹಾಡ್ಕೊಂಡ್ ಬರ್ತೀರಾ? ಆರೋಹಣ ಅವರೋಹಣನು ಹಾಡಿ ಒಮ್ಮೆ

0: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಬಿಆರ್ ಗೀತಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅನುಪಮಾ ಎಸ್. ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಜಮೀರ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ, ತಾಲ್ ತೀನ್ ತಾಲ್.
3: ಲಿಸನ್ ಟು ಹಿಂದೂಸ್ತಾನಿ ತಬಲಾ ಸೋಲೋ ಬೈ ಉಸ್ತಾದ್ ಜಮೀರ್ ಅಹಮದ್ ಖಾನ್, ತಾಲ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಜಮೀರ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದವರು ಟಿವಿ ಕಬ್ಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ವಿಸಿ ರಾನಡೆ ಅವರಿಂದ ವಯಲಿನ್ ವಾದನ, ರಾಗ್ ಪಟ್ದೀಪ್.
1: ಯು ಆರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಉಸ್ತಾದ್ ಜಮೀರ್ ಅಹಮದ್ ಖಾನ್. ಹಿ ಇಸ್ ಅಕಂಪನೀಡ್ ಆನ್ ವಯಲಿನ್ ಲೆಹರಾ ಬೈ ಶ್ರೀ ಟಿವಿ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀ ವಿಸಿ ರಾನಡೆ, ರಾಗ್ ಪಟ್ದೀಪ್.

0: ಇದುವರೆಗೆ ವಿಸಿ ರಾನಡೆ ಅವರಿಂದ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀ ವಿಸಿ ರಾನಡೆ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀವು ರಂಜಿನಿ ವಾಸುಕಿಯವರಿಂದ ಹಾಡುಗಾರಿಕೆಯನ್ನು ಕೇಳಲಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವೈಲಿನ್ ನುಡಿಸುತ್ತಿದ್ದಾರೆ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ನೀಡುತ್ತಿದ್ದಾರೆ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಸರಸ್ವತೀಂ ಭಗವತೀಂ ಈ ಕೃತಿಯೊಂದಿಗೆ ಕೇಳೋಣ. ಹಂಸ ವಿನೋದಿನಿ ರಾಗ, ಮಿಶ್ರ ಝಂಪೆ ತಾಳ, ಇದು ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿ. ವೆಲ್ಕಮ್ ಟು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಟುಡೇ ವಿ ಬ್ರಿಂಗ್ ಯು ಎ ವೋಕಲ್ ರಿಸೈಟಲ್ ಬೈ ರಂಜಿನಿ ವಾಸುಕಿ. ಶೀ ಈಸ್ ಅಕಾಂಪನಿಡ್ ಆನ್ ದ ವೈಲಿನ್ ಬೈ ಮೈಸೂರು ಆರ್ ದಯಾಕರ್ ಅಂಡ್ ಆನ್ ದ ಮೃದಂಗ ಬೈ ಎಂ ಗುರುರಾಜ್. ದ ಫಸ್ಟ್ ಕೀರ್ತನ ಇಸ್ ಸರಸ್ವತಿ ಭಗವ.

ಪೂರ್ವಿ ಕಲ್ಯಾಣಿ ರಾಗದ ಕೃತಿಯನ್ನು ಕೇಳೋಣ. ನಿನ್ನು ವಿನಾಗ ಮರಿದಿಕ್ಕೆವರು, ಇದು ವಿಲೋಮ ಛಾಪು ತಾಳದಲ್ಲಿದೆ, ಶ್ಯಾಮಶಾಸ್ತ್ರಿಗಳ ರಚನೆ. ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ, ನಿನ್ನು ವಿನಾಗ ಮರಿದಿಕ್ಕೆವರು ಇಂದ ರಾಗ ಪೂರ್ವಿ ಕಲ್ಯಾಣಿ, ಸೆಟ್ಟು ವಿಲೋಮ ಛಾಪು ತಾಳ.

ಕೇಳೋಣ ಮೈಸೂರು ವಾಸುದೇವಾಚಾರ್ ಅವರ ರಚನೆ ವರಲಕ್ಷ್ಮಿ ನಮೋಸ್ತುತೆ. ಗೌರಿ ಮನೋಹರಿ ರಾಗದಲ್ಲಿದೆ, ರೂಪಕ ತಾಳ. ಲೆಟಸ್ ಲಿಸನ್ ಟು ಮೈಸೂರು ವಾಸುದೇವಾಚಾರ್ಸ್ ಕಾಂಪೋಷನ್ ವರಲಕ್ಷ್ಮಿ ನಮೋಸ್ತುತೆ. ಇಂದ ರಾಗ ಗೌರಿ ಮನೋಹರಿ, ಸೆಟ್ಟು ರೂಪಕ ತಾಳ.

ಕಾರ್ಯಕ್ರಮದ ಕಡೆಗೆ ಕೇಳೋಣ. ಸ್ವಾತಿ ತಿರುನಾಳ್ ಅವರ ರಚನೆ ಪಾಹಿ ಜಗಜ್ಜನನಿ ವಾಚಸ್ಪತಿ ರಾಗ ಆದಿತಾಳದಲ್ಲಿದೆ ಈ ಕೃತಿ. ಟುವರ್ಡ್ಸ್ ದ ಎಂಡ್ ಆಫ್ ದ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಇನ್ ದ ರಾಗ ವಾಚಸ್ಪತಿ ಪಾಹಿ ಜಗಜ್ಜನನಿ ಸೆಟ್ಟು ಆದಿತಾಳ.

ಪ್ರಿಯ ಕೇಳುಗರೆ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀವಿದುವರೆಗೂ ರಂಜಿನಿ ವಾಸುಕಿ ಅವರಿಂದ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ನುಡಿಸಿದವರು ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ಒದಗಿಸಿದವರು ಎಂ ಗುರುರಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ದ ವೋಕಲ್ ರಿಸೈಟಲ್ ಯು ಜಸ್ಟ್ ಹರ್ಡ್ ವಾಸ್ ಪ್ರೆಸೆಂಟೆಡ್ ಬೈ ರಂಜಿನಿ ವಾಸುಕಿ ಅಂಡರ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಶಿ ವಾಸ್ ಅಕಾಂಪನಿಡ್ ಆನ್ ದ ವಯಲಿನ್ ಬೈ ಮೈಸೂರು ಆರ್ ದಯಾಕರ್ ಅಂಡ್ ಆನ್ ದ ಮೃದಂಗ ಬೈ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರಿಂದ ಗಾಯನ. ರಾಗ್ ಭಟಿಯಾರ್, ಖಯಾಲ್ ವಿಲಂಬಿತ್ ಏಕ್ತಾಳ್, ಉಚಿತ ಗಯಿ, ಧೃತ್ ತೀನ್ತಾಲ್, ತನಿಕ ಸುನೇರಿ.
1: ಅಬ್ ಆಪ್ ಸುನೆಂಗೆ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಕಾ ಗಾಯನ್, ರಾಗ್ ಭಟಿಯಾರ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಉಚಿತ ಗಯಿ, ಧೃತ್ ತೀನ್ತಾಲ್, ತನಿಖ ಸುನೇರಿ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಪಂಡಿತ್ ಕೈವಲ್ಯ ಕುಮಾರ್ ಗುರವ್. ರಾಗ್ ಭಟಿಯಾಲ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಉಚ್ಚತ ಗಯೆ, ಧೃತ್ ತೀನ್ತಾಲ್, ತನಿಖ ಸುನರೇ.

0: ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನವನ್ನು ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾತ್ ಸೂರಜ್ ಪುರಂದರೆ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಧುಮತ್ ಸಾರಂಗ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಮೇಲಾ ರಂಗೀಲಾ, ಧೃತ್ ತೀನ್ತಾಲ್, ರಂಗ್ ದೇ ರಂಗ್ ದೇ.
1: ಆಪ್ ಸುನ್ ರಹೇ ಹೈ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಕಾ ಗಾಯನ್. ಆಪ್ಕೆ ಸಾಥ್ ತಬಲೆ ಪರ್ ಶ್ರೀ ಸೂರಜ್ ಪುರಂಧರೆ, ಹಾರ್ಮೋನಿಯಂ ಪರ್ ಶ್ರೀ ಡಿ ಕುಮಾರ್ ದಾಸ್ ಸಾಥ್ ದೇ ರಹೇ ಹೈ. ಕಾರ್ಯಕ್ರಮ ಕೋ ಜಾರಿ ರಖತೆ ಹುಯೆ ಅಬ್ ಆಪ್ ಸುನೆಂಗೆ ರಾಗ್ ಮಧುಮತ್ ಸಾರಂಗ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಮೇಲಾ ರಂಗೀಲಾ, ಧೃತ್ ತೀನ್ತಾಲ್, ರಂಗ್ ದೇ ರಂಗ್ ದೇ.
2: You are listening to vocal recital by Pandit Kaivalya Kumar Gurav. He is accompanied on tabla by Shri Suraj Purandare, harmonium by Shri D. Kumar Das. Continuing the concert, now listen to Rag Madhmad Sarang. Khyal Vilambit Ektal, Mela Rangila, Dhrat Tintal, Rangade Rangade.

0: ಇದುವರೆಗೆ ಪಂಡಿತ್ ಕೈವಲ್ಯಕುಮಾರ್ ಗುರವ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಅಬ್ ತಕ್ ಆಪ್ ಸುನ್ ರಹೇ ಥೆ ಪಂಡಿತ್ ಕೈವಲ್ ಕುಮಾರ್ ಗುರವ್ ಕಾ ಹಿಂದೂಸ್ತಾನಿ ಗಾಯನ್. ಆಪ್ಕೆ ಸಾಥ್ ತಬಲೆ ಪರ್ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಪರ್ ಶ್ರೀ ಡಿ ಕುಮಾರ್ ದಾಸ್ ಸಾಥ್ ದೇ ರಹೇ ಥೆ. ಯಹ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ದ್ವಾರಾ 24x7 ಡಿಟಿಎಚ್ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್ ಪರ್ ಪೇಶ್ ಕಿಯಾ ಗಯಾ.
2: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಕೈವಲ್ಯ ಕುಮಾರ್ ಗುರವ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಾವು ಕೇಳೋಣ ಸುಧಾವಾದಿರಾಜ್ ಅವರಿಂದ ವೀಣಾ ವಾದನವನ್ನು. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ನುಡಿಸುತ್ತಿದ್ದಾರೆ ಎಚ್ಎಸ್ ಸುಧೀಂದ್ರ, ಘಟ ಸಹಕಾರ ನೀಡುತ್ತಿದ್ದಾರೆ ಎಂಎ ಕೃಷ್ಣಮೂರ್ತಿ. ಕಾರ್ಯಕ್ರಮದ ಆರಂಭ ಭೈರವಿರಾಗದ ಮಿಶ್ರ ಛಾಪು ತಾಳದ ಶ್ಯಾಮಶಾಸ್ತ್ರಿಗಳ ಕೃತಿಯೊಂದಿಗೆ ಕಾಮಾಕ್ಷಿ. ವೆಲ್ಕಮ್ ಟು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಟುಡೇ ವಿ ಬ್ರಿಂಗ್ ಯು ಎ ವೀಣಾ ರಿಸೈಟಲ್ ಬೈ ಸುಧಾವಾದಿರಾಜ್. ಶಿ ಈಸ್ ಅಕಾಂಪನಿಡ್ ಆನ್ ದ ಮೃದಂಗ ಬೈ ಎಚ್ ಎಸ್ ಸುಧೀಂದ್ರ ಆ್ಯಂಡ್ ಆನ್ ದ ಘಟ ಬೈ ಎಂಎ ಕೃಷ್ಣಮೂರ್ತಿ. ದ ಫಸ್ಟ್ ಕೃತಿ ಆಫ್ ದ ಪ್ರೋಗ್ರಾಮ್ ಈಸ್ ಇನ್ ರಾಗ ಭೈರವಿ ಸೆಟ್ ಟು ಮಿಶ್ರ ಛಾಪು ತಾಳ, ಎ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಕಾಮಾಕ್ಷಿ.

ಕೇಳೋಣ. ಸರಗುಣ ಪಾಲಿಂಪ ಕೇದಾರಗೌಳ ರಾಗದ ಈ ಕೀರ್ತನೆ ಆದಿತಾಳದಲ್ಲಿದೆ. ರಾಮನಾಥ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ರಚನೆ. ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ರಾಮನಾಥ್ ಶ್ರೀನಿವಾಸ್ ಅಯ್ಯಂಗಾರ್ ಇಂದ ರಾಗ ಕೇದಾರಗೌಳ ಸರಗುಣ ಪಾಲಿಂಪ ಸೆಟ್ಟು ಆದಿತಾಳ.

ಕಾರ್ಯಕ್ರಮದ ಕಡೆಗೆ ಕೇಳೋಣ. ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀಕೃಷ್ಣಂ ಭಜಮಾನಸ ತೋಡಿರಾಗದಲ್ಲಿದೆ ಆದಿತಾಳ. ಟುವರ್ಡ್ಸ್ ದ ಎಂಡ್ ಆಫ್ ದ ಪ್ರೋಗ್ರಾಂ ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಶ್ರೀಕೃಷ್ಣಂ ಭಜಮಾನಸ ಇಂದ ರಾಗ ತೋಡಿ ಸೆಟ್ಟು ಆದಿತಾಳ.

ಪ್ರಿಯ ಕೇಳುವರೆ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀವಿದುವರೆಗೂ ಸುಧಾವಾದಿರಾಜ್ ಅವರಿಂದ ವೀಣಾವಾದನವನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ನುಡಿಸಿದವರು HS ಸುಧೀಂದ್ರ, ಘಟ ಸಹಕಾರ ನೀಡಿದ್ದವರು MA ಕೃಷ್ಣಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಇನ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಎ ವೀಣಾ ರಿಸೈಟಲ್ ಬೈ ಸುಧಾ ವಾದಿರಾಜ್. ಶಿ ವಾಸ್ ಅಕಾಂಪ್ಲೀಡ್ ಆನ್ ದ ಮೃದಂಗ ಬೈ HS ಸುಧೀಂದ್ರ ಅಂಡ್ ಆನ್ ದ ಘಟ ಬೈ MA ಕೃಷ್ಣಮೂರ್ತಿ. ದಿಸ್ ಪ್ರೋಗ್ರಾಮ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಮಗ ಗಮ್ಮ ಗರಿ ಗರಿದ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ ನೀ ಗರಿದ

ಸಗಮಪನಿಸನಿಪಮಗಸಗನನ್ ಪಮಗಮಗಸನಿಸಗಮಪಮಗಮಗಸನಿಸಗಮಪಮಗಮಗಸಗನನ್ ಗಮ ಪ ನಿಜ ನಿಜ ಗಜ ನಿ